ಕಾಖಂಡ ಬಿಹಂಡನ ಕಾಲದಲ್ಲ ಖಂಡ ಅತರನ ಮಂಡನ ಬಾರಬಂಡಂಗ ಭುಜ ದಂಡೆ ಅಖಂಡ ತೇಜ ಪ್ರಚಂಡನ ಜ್ಯೋತಿಯ ಮಂಡ ಪಾಪ್ರಭಂ ಸುಖ ಸಂತ ಕಾರಣ ದುರ್